వారు సుడుగడే రాదు నన్ను కూడా పరపు ಚೌಂಕ ಪ್ರಕ ಸೈನಾ ಜಾಣಾ ದೇಕ ಚೌಂಕಾ ಕಡಿಕಾ ಉಪರ ಆಯೇ ಬೈಠೇ ಕುಡಿಯಾ ಮತ್ ಪಟೇ ಬೇ ಮತ್ ಪಟೇ ಇಹೋ ಅನ್ನ ಸಾಡಾ ಫಟೇ ಪನ ಫಟೇ ಫಿರ ಕರೇನ ಮನ ಜುಠೇ ಚುಲೀ ಪ್ರೇ ಹೋ ನಾನಕ ಸಚ ತೇ ಆಯೇ ಸಚ ಹೋವೇ ತಾ ಸಚ ಪೈಯ ಪಡಿ